0: ಡಮ ಡಮ ಡಮ ಡಮ ಡಮರೂಧರ ಗೋಲ ಭಂಡರಿ ಪರಮೇಶ್ವರ
1: ಗೋಲ ಭಂಡರಿ ಪರಮೇಶ್ವರ
0: ಹರ ಬಂಬಂ ಹರ ಬಂಬಂ ಹೇ ದಿಗಂಬರ
1: ಹರ ಬಂಬಂ ಹರ ಬಂಬಂ ಹೇ ದಿಗಂಬರ
0: ಹರ ಬಂಬಂ

0: ಡಮ ಡಮ ಡಮ ಡಮ ಡಮ ಡಮ ಡಮರೂಧರ ಗೋಲಭಂಡರಿ ಪರಮೇಶ್ವರ
1: ಗೋಲಭಂಡರಿ ಪರಮೇಶ್ವರ
0: ಹರ ಬಂಬಂ ಹರ ಬಂಬಂ ಹೇ ದಿಗಂಬರ
1: ಹರ ಬಂಬಂ ಹರ ಬಂಬಂ ಹೇ ದಿಗಂಬರ
0: ಹರ ಬಂಬಂ